0: ಹಂಸನು ಶಾಲೆ ಮರಮೋಣ
1: ಧರಿಸುವ ಜಿಯೋ ನಿತ್ತಿ ಸುರಕಾರಿ ಓ ಜಲ ಭುಜಲ ಸಿಂಗಾನೆ ಜೋ ತೂ ಜಲ ತಾರಿ
0: ಜೋ ವೇಗಾನಿ ವೇಖ ದೇ ಪೈಂದಾ ಪಛತಾಣಾ